ಕುಂಜವನ್ನಿ ಕೇಳತು ರಾಸ ರಂಗ್ ಇಕ ನಟರಂಗಿ ನಾರಕರಿ ಸೊಳಸಿನ ಗಾತ್ ಅಲಿ ಚನ್ನನ ನಾಚತ ಉಡುವಿ ಬಹಾತ್ ಇತಿ ಅಲ ಗೋಪ ಗೋಪಿಕಾ ಕನಯ್ಯಾ ಸಖಾ ಛೇಡತೋ ರಾಧಾ ಸಖೀಲ ಕಸಾ ಕಸಾ ಕಸಾ ಕಸಾ